ಸುಜನ ಎಕ್ಸೆಲ್ಟವನ್ ನಾರದ ಭಕ್ತಿ ಸೂತ್ರ ಲೋಕಹಾನವು ಚಿಂತಾನಕಾರ್ಯ ನಿವೇದಿತಾತ್ಮ ಲೋಕವೇದದ್ವಾದ್. ಈ ಸಂದರ್ಭದಲ್ಲಿ ಅಧಿಕ ವಿವರಣ ಸಹೆ ಭಕ್ತಿಶಾಸ್ತ್ರಾವರಿ ಲೇಖ ಗ್ರಂಥಮಧ್ಯೆ ಏಕ ಶ್ರೀಕೃಷ್ಣ ಪ್ರೇಮಿ ಗೋಪಿಚೆ ಉದ್ಗಾರ ಆಯ್ತ್. ತೀ ಗೋಪಿ ಮಂತೆ ಮಾಧವೋ ಯದಿ ವಿಹಂತು ಹನ್ಯತಾಂ ಬಾಂಧವೋ ಯದಿ ಜಹಾತು ಹೀಯತಾಂ ಸಾಧವೋ ಯದಿ ಹಸಂತಿ ಹಲ್ಯತಾಂ ಮಾಧವ ಸ್ವಯಮುರೀಕೃತೋ ಮಯಾ. ಯಥಾರ್ಥ ಸ ಅಗಸಖೆ ತೋ ಮಾಧವ ಮಲ ಮಾರೀಲ್ ತರ್ ಖುಷಾಲ್ ಮಾರುದೆ ಜರ್ ಬಂಧು ಬಾಂಧವ ಮಾಧ ತ್ಯಾಗ ಕರ್ತೀಲ್ ತರ್ ಖುಷಾಲ್ ಕರುದೆ ಸಾಧು ಜನ ಮಲ ಹಸ್ತೀಲ್ ತರ್ ಹಸುದೆ ಬಾಪಡೆ ಮೀ ಕೇವಳ ತ್ಯಾ ಶ್ಯಾಮಸುಂದರಾಚ ಸ್ವೀಕಾರ ಕೇಲ.